0: ಬೇಜಿಗ್ ಉನ್ನೆ ಚಿತ್ತ ಶೌತೇಶ್ಕನ್ನ ಮೀ ಇಮ್ಮ ಬೇಜಿಗ್ ಏಯಾನಿಕ್ ಓಗಮಾವಿ ಪಸಿಹ್ವೇಬಿಸನ್ ಮೀತಶ್ ಕಾತ ಸಿನ್ನಿಕ್ಕಿನ್ ಉಷ್ಟಿಗ್ವಾನನ್ ಮಚ್ಚಿ ವೀನ್ ಝುವಿನ್ ಏ ಮಚ್ಚಿ ಪಾಹ್ಪನೇಮಿನ್ ಚಿಕ್ಕಿ ಜೇಮನ ತೋಗಿ ಈಜಿಬಿ ಇಗಾದೆ ಅ ಆತಶ್ ಪಿಕ್ವಚ್ಚಿ ಆಯ ಆವುಷ್ ಕಾವಾಬ ಮಕ್ಕಿಶ್ಚಿ ಬೋಜೇನ್ ಸಿಂಕ್ ಕಿ ಈಜನಾಗುಜೆ ಉಜಿದ್ದಿಂಕ್ ಕಯೇ ತಾಪಿಷ್ಕೊ ಮಹ್ಕುಜಿದ್ದಾನ್ ಒತ್ತೋನ್ ಕಯೇ ತಾಪಿಷ್ಕೊ ಮಿಜಿಪಿಜೂವಿತೋನ್ ಕಿ ಈಜನಾಗುವನನ್ನೆ ಇನ್ನೆ ತಶ್ ಕಿಶ್ಚಿ ಉಹ್ಕಾ ದಿಗನೆ ಬಗೋನ್ ಒಗಿ ಮೀನಿ ಗೋನ್ ದಿಬಿನ್ನವೆ ಒ ಮಷ್ಕಿವನನ್ನೆ ಒಗಿಷ್ಟಪಿ ವಿನನೆ ಕಯ್ಯೆ ಒಗಿಶ್ಚಿ ದಿಬೇನ್ ಜಿಗೆ ವಿನನೆ ಕಯ್ಯೆ ಪೇಜಿಗ ತಶ್ ಇ ಇವೇನೆ ಉಷ್ಟಗ್ವಾನ್ ಆ ಪಕ್ವಚಿ ಅಯ ಆವುಷ್ ಬಜಾನಗೊ ಕಿ ಈಜನಾಗುವನನ್ನೆ ಹೇಗಿ ಮಾ ಕಿಶ್ಚಿಗಾ ದೇನಿಕ್ ಚಿ ಒಂಜಿನ್ನ ಬುಜ್ ಮೀನವಾ ತಶ್ ಕಿ ಮಿನ್ನೋ ಯಯಾಹ್ಚಿಗಾ ದೇನೆ ಕೆಗಿ ನಿಸುಕ್ ಉಪ್ಪನ್ ಕಾಗಿ ಈಜಿ ಮಾ ಕಿಶ್ಚಿಗ ನಿವಿಚ್ ಉಷ್ಟಗ್ವಾನಿಂಗ್ ಕಾಕಿನ ದಶ್ ಮಿಜಿವೇಹ್ ಕಮ ಕಾಯಿಯಾವಾಜ್ ಒಗಿ ಮಾ ಮಹ್ಕಾದೆ ನಿಮ್ಮಾವಾನ್ ಇನ್ನೆ ಪಿಗ್ವಚಿ ಅಯ ಆವುಷನ್ ಏಹ್ ಪಿಮ್ಮಿನಿಶ ವಾವಾಜ್ ಕಾಕಿನ ಇಗಿ ಬೇಮಾ ದಿಸಿವಾಜ್ ಒಗಿ ಉಜಿ ಚೀಂಗ್ವ ನೀಸ್ತ ವಾವಾನ್ ಇನ್ನೆ ಕಿಶ್ಚಿ ಉಹ್ಕಾದಿಗಿನೆ ಬಿಗೋನ್ ಏಹ್ ಕಿಶ್ಚಿ ಇನ್ನೆ ನಿಮಾವಾಜ್ ಆನೀಶ್ ಉದಿಬೇನ್ ಜಿಗೇ ವಿನನ್ನೆ ಏಗಿ ಮೀ ನಾನಿಚ್ ಇನ್ನೆ ಪಿಗ್ವಚಿ ಅಯ ಆವುಷನ್ ಕಯೆ ವೀನ್ ಇನ್ನೆ ಪಿಗ್ವಚಿ ಅಯ ಆವುಷನ್ ಓಗಿ ಓಚಿ ಚಿಂಗ್ವ ನೀಸ್ತ ವಾವಾನ್ ಏ ಇಹ್ಕಿತು ವಾಚ್
1: ಅವೇನ್ ಏನ್ ಏಜಿ ಅಯಾಚ್ ದಪ್ಷ್ಕು ಅವೆ ಪಿಗ್ವಚಿ ಅಯ ಆವುಷ್ ಅವೇನ್ ಏಜ್ ಕೇಕ್ಷಿತು ಪನ್ ಚಿಮಿ ಕಾನಾಚ್
0: ಕಿ ಈಜ್ ಮೀನಾ ಚಿಗ ಕಿಶ್ಚಿ ಮುಚ್ ಚೆ ಮಚ್ ಪಹ್ಪನೇಮಾ ಚಿನ್ನೆ ಕಿ ಜೆ ಮನಿ ತೋನ್ ಕಿ ಈಜ್ ಮೀನಾ ಕಯೆ ದಿಬೇನ್ ಜಿಗೇವನ್ ಚಿ ಅಯಾಚ್ ಮೀ ಮತನ ಶನೀಜನ್ ತಸುಗೀಸಸ್ ಮೀ ತಶ್ ಹೇಮಾ ಜಿ ಕ ಗಿದ್ದುಚ್ ಉಗಿ ಮಮ್ಮ ಚಿದ್ದ ಜಿಮಾನ್ ಕಿ ಜೆ ಮನಿ ತೋನ್ ಕಯೆ ಉಗಿ ಮಮ್ಮ ಚಿದ್ದ ಜಿನ್ ತಮವಾನ್ ಉವೀನ್ ಜುವಿನನೆ ಕಯೆ ಉತಯಾ ವಿನನೆ ವೇತೆ ಕಯೆ ಕಹ್ಕಿನ ಕಿಶ್ಚಿಗಿ ಜಿಗೋಂ ಕ ಉತಾ ವಿನನೆಚ್ ಕಿ ಮೀನಾ ಗಯೆ ಚಿ ಅವೆ ಮೀ ಗಾ ತಮವಾಜ್ ಕಿ ಜೇಮನೆ ದೋನ್ ಉಪಿಮಾತ್ ಜಿ ಮನೆ ಕಯೆ ಚಿ ಶಾಗು ಚಿ ಆಚ್ ಕಿ ಮೀನಾ ಗಯೆ ಚಿ ದಿಬೆ ನಿಮಾಚ್ ಕಹ್ಕಿನ ಪೇ ಪಹ್ಕಾಂ ಕ ಆಯೋನ್ ಜಿ ನಿಚ್ ಕಯೆ ಕಹ್ಕಿನ ಪೇ ಪಹ್ಕಾಂ ಕ ಆಯೋನ್ ಜಿ ದಿಬೇನ್ ದಾ ಗುಜ್ ನಿಚ್ ಕಯೆ ಏಂದ ಸೋ ಪೇ ಪಹ್ಕಾನ್ ಗಿ ಜುವೇ ನಿಚ್ ಕಯೆ ಕಹ್ಕಿನ ಕ ತಸ್ವೇ ವಾನ ಗಿನಾ ಗುಜ್ ನಿಚ್ ಕಹ್ಕಿನ ಇಮ ಅಹ್ಕಿನ್ ಕ ಅಯಾವಾಜ್ ಪುಕ ಉಚಿ ಚಿಂಗ್ವ ನಿಸ್ತ ವಾವಾನ್ ಇನ್ನೆ ಪಿಗ್ವಚಿ ಅಯ ಆವುಷನ್ ಇಕಿವೇನೆ ವಕ್ ಎಹ್ತ ಕ ಉಜಿ ಬಿ ಇಗ ಜುವಾಜ್ ಪಿಮಾದ ಜುವಿನೆ ಮಜನ ಇಗನಿಂಗ್ ಕಾವಿನ್ ದಯಜಿಷ್ಟಿಗೆ ಸಿಯೋಕ್ ಆವೆ ಅನೀಷ್ ಮಾನಸ್ ಚಾನಿ ಶೇನ್ಸ್ ಕಾಗಿ ನಿಸ್ಸಿನ್ ಉದೆ ಬೇಂದಾನ್ ಮಸನ ಇಗನ್ ಇ ಇಮಾ ಕಾ ಇಜಿ ಉಜಿ ಬಿ ಇಗ ಜುವಾಜ್ ಅವೇನೇನ ಪಿಶಿಷಿಕೆ ಪಿಮಾದ ಜುವಾಜ್ ಆಜ ಗಿ ಉಜಿ ಬಿ ವಾವಕ್ ಚಿಬ್ವಾ ಉಜಿಷ್ಟಿಗ ದೇಕ್ ಅಹ್ಕೆ ಅಮೀವಕ್ ಎಸ್ತ ಓಗೋ ಕಾವಿನ್ ಒಕ ಉಜಿ ಜಿಂಗ್ವನೀಸ್ ತವಾ ಸಿವಾವಾನ್ ಇನ್ನೆ ಪಿಗ್ವಚಿ ಅಯ ಆವುಷನ್ ಕೀಶ್ಪಿನ್ ಅವಿಯ ವೆನೋನ್ ದಮ ವಿನಿಗ್ವೆನ್ ಮಾನೋ ಒಕ ಬಿಜಿಂದಾನ್ ಅವೇನೇ ನಗು ಎನೇನ್ ದಾ ಗುಜಿಚ್ ಚಿಗಾ ಚಿತ ನಿಂಚ್ ಕೇಶ್ಚನಾಚ್ ತಗಾ ಚಿತ್ತಿನ ಚಿಮಾ ಜಿ ನಿಂಚ್ ಅವೇನೇ ನಗು ಎನೇನ್ ದಾ ಗುಜಿಚ್ ಮೂಹ್ ಕುಮಾನಿ ಚಿಯೋನ್ ಜಿ ನಿಸ್ಸಿಂಚ್ ತ ಓನ್ ಜಿ ನಿಸ್ಸ ಮೂಹ್ ಕುಮಾನಿಂಗ್ ಮೀಶ್ ಇ ಏಜಿ ಅಂದವೇನ್ ದಾ ಗುಜಿನಿಚ್ ಕಿ ಜೇ ಮನಿತೋ ಓಕೋಯ ಕ್ವಾತ್ ಜೀಮ ಚಿಮಷ್ಕವೇನ್ ದ ಮನಿಚ್ ಕಯೇ ಚಿಗಾ ಪೇ ದೇ ಪುಹ್ ದ ಮನಿಚ್ ನಿವಾಬ ಮಾತಸ್ ಕೋತಕ್ ಪಿಕ್ವಚಿ ಅಯ ಆವಿಷ್ ಅಹ್ ಕಿಂಗ್ ಎಹ್ ಪು ಉನ್ ಜಿ ಮೂ ಕೀಚ್ ಎ ನೀ ಜಿನಿಚ್ ಉತೇಷ್ಕನ್ನ ತಾಪಿಷ್ಕೋ ಕೈ ಇಜಿ ದೇಶ್ಕನೇನಿಚ್ ಮಾನಿಸ್ ಚಾನಿ ಶೇನ್ಸನ್ ಕಿಶ್ಚಿ ಉಹ್ಕಾ ದಿಗ್ನೆ ಬಕೋ ಕತಶ್ ಕಿ ಇನ್ಹ್ತಾಗುಜೆ ಎಹ್ ಕಿ ಗಿತಚ್ ವ ಆ ಕೋತಕ್ ಅಯ ಆವಿಷ್ ಒಗಿ ಆಬಚಿ ತಮ್ಮವಾನ್ ಒಗಿಶ್ಚಿ ದಿಬೇನ್ ಜಿಗೆ ವಿನನೆ ಇನ್ನೆ ನಿಸ್ತಮ್ ಅಯ ಆವಿಷನ್ ಮೇಗ್ವಾ ಎಹ್ಕನವಾಬ ಮಿಗುಚ್ ಒಗಿ ಕಶ್ಕಿಸ್ತೋನ್ ಅಹ್ಕೀನೆ ಕಯೆ ಇಗಿ ಅಹ್ಕೀನ್ ಕಾಯಿಯಾವಾಜ್ ಚಿ ಉಚಿ ಚೀಂಗ್ವ ನಿಸ್ತವಾನಿಚ್ ಇನ್ನೆ ನಿಸ್ತಮ್ ಪಗ್ವಚಿ ಅಯ ಆವಿಷನ್ ಇನ್ನೆ ಕಾಗಿ